0: ಮತ ಮಾರ್ಕಿಟ್ ಅನ್ನು ಶಾಂಟ ಸೇಲ್ ಛಾನ ದೋ ಸಾಲ ಮಚ ಜಾದಾ ತರ ಶಾಂಟರ್ ಇತ್ತಾಬಾದ್ ಯದೋನ ಅಲ್ಲಿ ಅನುಕ್ ಮಾತಿ ಅಚೆ ಸಾಗಸ್ ಮನ ಹೊರ ಖಾಲ ಜರ ಗ್ಯಾಸ್ತರ್ ಲ ಹೊರ ಖಾಲ ತಾಂತಿ ಮಾರ್ಕಿಟ್ ಅನ್ನು ಖಾಶಿ ಆನಿ ಸರ್ಕಾಲ ಕೆ ಮನ ಅಚ ಡುಲೆನ್ ಮೆಚ್ಚು ಡುಲೆನ್ ಮೆತ್ ಪನ ಗೆಚಿ ಮ ಅಲ್ಲಿ ಕಾ ಚೋ ಚಿಸ್ ದ್ರುವ್ ಯದೇನ್ ಹಾಸ್ ತಾಂಜ ಸಮುಲ ಗಸ್ ಪಚಾನ ಚೈನೀಸ್ ಗೋ ಬೀಸ್ ಪಚಾ ಕ್ಯೂ ಜನ ಖಾಚಿ ದೋನ ಫೆಚ್ ಅನ್ನು ಹೊರ ಖಾಲ ತಾಂಜ ಫೆಚ್ ಅನ್ನು ಚೋಕಂದಾರ್ ಅಲ್ಲಿ ಕಾನು ಸಬ್ಸೆ ದೋ ಲ್ಯಾಮ ಚೆನ್ನ ಅಲ್ಲೂನ್ ಥನ್ ಮೋ ಬಸ್ ಅಸ್ಪು ಮನಾರ್ ಕಿಲ್ ಪುಲಾ ದೆನ್ ನ ಸೋ ಜನ್ ಸೋ ಮಾಸ್ ಒದೆ ಸಿಸ್ಟಮ್ ಪು ಬಸ್ ದೋ ಸಾಲ ಇನಿಯಾ ಅಲ್ಲಿ ಕಾ ಸಾಗನು ಹೊರ ಖಾಲ ಜರೆ ಫಾಲ್ಟೋರ ಜರೆ ಸ್ನಿ ಮಾ ದೋನ್ ಮಾತಾ ಬಾ ತರ್ ಫೆಚ್ ಸ್ಪಚಾ ಸಾಮೂಲ ಸ್ಪಚಾರ್ ದಮ ಚೆನ್ನು ಮಾಸ್ಮಾಯಿಸ್ ಬಾನಾ
1: ಬೇಷಕ್
0: ಯಾ ದೇಗನ ಫೆಚ್ ಚಕಂದಾರ್ ಸ್ಪಚಾರ್ ಕಿಲೋ ನಿ ಅಂತ ಅಪ್ಸನೆ ಶೋಮ ಮಮಾ ಕಾಕ್ ಪರ್ ದಮ ಚೆನ್ನು ಫೆಚ್ ಚನ್ ಮಾತಾ ಬಾನಾ
1: ಕೆಮಿಕಲ್ ಫ್ರೀ ಇನ್ ಸರ್ಕಾರಿ
0: ಮನಸ್ ನಾಲ್ ಸೊನ್ಮಾ ಆಗಿರೋ ತಪ್ಸೆನ ಕ್ರೂ ಕಾತ್ಯಕ ಗಾಂಬು ತಾಪ್ನ ಪುಸ್ತಕಾ ದೇಹಾಸಿಯಾತ್ ಪಂಗಾತಿ ಸೊನ್ಮಾ ತಾಪ್ನ ನಾಸ್ ಮಿಯೋಮಾತ್ ಫೋಗ್ಮಾ ಮಿಯೋಮಾತ್ ನಕ್ಸಾನ್ ನಮನ ಪೂರಂಗಿ ಟೆಸ್ಪೋನ್ ಲಹಾಲಿ ಸಾಕ್ಯಾತ್ ಮನ ಗಿ ಗಾಂಸ್ ಖಾನ್ ಸೆಟ್ ಪೆನ್ ಛಾನ ಪಂಜಾಬ್ ನ ಚೋಕ್ ಸಾಕ್ಯಾತ್ ನಂಗಾಚಿ ಗೋನ್ ಲಾಂಗ್ ಮನ ಫೆತ್ ಫೆತ್ ಪುಸ್ ಖಾಶ್ ಮೆ ತಾಬತ್ ಅಚಿ ಖಾಚಿ ಗಿ ದಕ್ಸಾನ್ ಉನ್ ತಾಪ್ಸೆಸ್ ಪೋಚಾರಿ ತಾಮತ್ ಕ್ಯೂ ಶಿಗ್ ಯಂಗಾತಿ ಹಮ್ ಖಯಾಲ್ ಜಗನ್ನು ಖೊರಾಂ ಖ್ಯಾರಿ ಗಂತಾಂಗ್ ಯನ್ ಸೆರಿ ಜನು ಚನ ಮಾರ್ಕೆಟ್ ಸಬ್ಜಿ ಬೇದೇನಿಗ್ ಮೇ ಬಾದ ಬಾಕಿ ಕೊಂತಾ ಸಾಬನ್ ರಿಂಚಿ ನಾತಾ ಸಾಬನ್ ರಿಂಚಿ ಮಾಸ್ ಮನ ಎಸ್ ಎ ಜಿ ಯಾ ಮನ ಸತಾರ ಅಠಾರ ನಫಾರ್ಚಿ ಗ್ರೂಪ್ ದಾಂಗ್ ಕೊಂತಾ ಅಲಗ್ ಮುದು ಖುರಾನ್ ಸುಲ್ಚಾ ಮಾತಿ ಗ್ರೂಪ್ ಖುರಾನ್ ಸುಲ್ಚಾ ಬಾಕಿ ಯಾ ಬಹಾರ್ ನ ಕ್ಯೂ ಖಾನ್ ಪೊಯನ್ ನ ಕ್ಯೂ ಶಿಲಿಕ್ ಸನ ಕ್ಯೂ ದೇಗನ ಅದುನ್ ಛೋ ಕೊಪಿಯನ್ ತಾಸನ ಸಿಪ್ರೇ ಬಚ ಛಾತಾ ಚ ಛಾಯಂ ಬತಾಮ
1: ಸಿಪ್ರೇ
0: ಬಚ ಅದಾ ತಾಸನ ಚ ಸಿಪ್ರೇ ಬಚ ದುನಾ ಮತು ಮತು ಮತಿ ನಿರ್ಸೆ ಮಾ ಕೊಪಿ ಮಚ ಹರ್ ರಕತ್ ಅದೆ ಚಿ ತಾಮ ದುಸ್ ನತಿ ಸಾನ ಫಮ್ ತೋಕ್ ಚನೆಯ ಚನ್ ಮಾರ್ ದೆ ಮಚೆನು ದೇಗನ ಸ್ಟೋನ್ ಲಾ ಅಗಾಸ ನಿಯಂ ಪೆನ್ಜೆ ಮನ ಮಚ ರುಗುನಿ ಶಿಲಾಂಗ ಥಲ್ವಾ ದೆ ದೆ ಥಲ್ವಾ ಮಚ ಅಲಾಗಸ್ ಪೊಂಗ್ ಸೆ ಜಾಕ್ಚ ದು ಸಾಕ್ಸ್ಮಿಕ ಜಾಕ್ಚ ಸೋಲ್ವಾನ ಸ್ಟ್ರೆಸ್ ತಮನ ದೋನ್ ಗಂಡಾ ಚೆನ್ ದೇಗನ ದು ಸಾಕ್ಸ್ಮಿಕ ಜಾಕ್ಸನ ಮಚ ಅದೆ ಥಲ್ವಾ ಯೋಸ್ತಾಮದ್ ಮೋತ್ ಗಿ ಜಿಲ್ಪಿ ಕಯಸ್ತಾ ಡಾಂಜಿ ಕೊರಾಂ ಬಿಯಾರೆ ಲುಸೆನೋ ದೋ

ಸ್ಕೋರ್ಸನ ಡಿಪ್ಟಿ ಕಮಿಷನರ್ ಇಸ್ ಲದಾಖಿ ಕಾರ್ವಿಂಗ್ ಯೂನಿಟ್ ಕುರ್ಬಥಾಂಗ ದೊನ ಹಲ್ಮನ್ ಎಬ್ರಿಕಾಟ್ ಕರ್ಗಿಲ್ನ ಝೈದಿ ವುಡ್ ಕಾರ್ವಿಂಗ್ನ ಮಶ್ರೂಮ್ ಕಲ್ಟಿವೇಷನ್ ಯೂನಿಟ್ ಶನಿಗೋನಿ ಜಿಕ್ಸ್ಕೋರ್ಬಾ ಸೋಮಿನ್. ಲದಾಖ್ ಕಾರ್ವಿಂಗ್ ಯೂನಿಟ್ ಪಿಕ ಅಹಮದ್ ಅಲಿನ ಅಬ್ಬಾಸ್ ಅಲಿನ ಗ್ರಾಸ್ ಡಿಪ್ಟಿ ಕಮಿಷನರ್ ಇಸ್ ಖೊಂಗದೀಪ್ ಫ್ರಲ್ಲುಕ್ ಸುನಿಸ್ ರವಾಯತಿ ಶಿಂಗ್ಕೋ ಸಿಲ್ಲಸುನ್ ಸೋಮನ ಜದಿ ಟೆಕ್ನಾಲಜಿ ಕೋಲೆ ಬಚ್ಚೇಕಾ ಸ್ತೋದ್ರಾವಾಸೋ. ಹಲ್ಮನ್ ಎಬ್ರಿಕಾಟ್ ಕರ್ಗಿಲ್ಲ ದಿ ಅಂಟರ್ಪ್ರಿನಿಯರ್ ಪುಸ್ ಖ್ವಾ ಸೋಮಾ ಜೊತೆ ಟೆಕ್ನಾಲಜಿ ರೋಕ್ಸ್ ಬೋಜೆಸ್ ಡಿಸೀಸ್ ಖೋಂ ದೇಅನುಕ್ ಸಖ್ಯಾತ್ ಪಕ್ಕಿಮೋ ಕೋಪರೇಟಿವ್ ಸೊಸೈಟಿ ನಿಸ್ತ್ರೋಲಿಕ ಸ್ತ್ರೆಸೆ ದ್ಯುಲಸ್ಕೆ ತೊಂಗ್ಜರೆ ಖಸ್ಕೋ ತಂಗ್ಮ ಸೋಮಿನ್. ಅಂಟರ್ಪ್ರಿನಿಯರ್ ಉನಿಸ್ ವಜೀರ್ ಅಜಮ್ ಈ ರೋಜ್ಗಾರ್ ಯೋಜನೆ ಇಲ್ಲ ಸುನಿ ಕಸ್ಮಿನ್ ಖೋಂ ಬೆನ್ ಶುಖ್ ಮೋದಿ ಸಬ್ಸಿಡಿ ಉನ್ ಫುತೆ ತೊಂಗ್ಜರೆ ಜರಿನ್ ಖೋಂ ಇಸ್ ಖೋಂ ಇಚ್ಚಲ ಉನ್ ನೂಬ್ರಾನ್ ಅಲ್ಲದಾಗ ಎಜಿಲ್ಲಾ ನುಯಾನುಗಂಗ್ ಶಂಟೆ ಇರ್ಗೋಜ್ದೋತ್ ಯೋಜ್ಜರೆ ವಂಚೂಕ್ಸ್. ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ದ್ರಾಸ್ ಇಷ್ತಿಯಾಕ್ ಕಾಚೋ ಎಸ್ಎಸ್ಪಿ ಗಾಂಧರ್ಬಲ್ ಸುಧಾಂಶು ದಾಮಾನ ಜಿಲ್ಲೆ ಪೊಲೀಸ್ ಆಫೀಸ್ ಗಾಂಧರ್ಬಲ್ ಥುಕ್ಸಿನ್ ಗ್ರಾಫ್ಸನ ಆಫೀಸರ್ ನಿಸ್ಕ ಜೋ ಜಿಲ್ಲಾನ ಥುದ್ಯೋತ್ ಪಿರ್ ಮಂಗ್ ಖಚಿಕ ಸಲ್ಪ ಬಸೆ ಸೋರ್ತಂಗ್ ಯಂಗ್ ದ್ರಾಸಿ ಪೊಲೀಸ್ನ ಗಾಂಧರ್ಬಲಿ ಪೊಲೀಸ್ ಬಾರ್ಯಾನುಕ್ ಥುಜ್ಜಕ್ ಪಿ ದೋನ ದಿಯೋ ಲಸ್ಕೆ ತಾಮಿಕಾಂಗ್ ತಲುಕ್ಸ್ ಬಸೀನ್. ದಿವಾಸ್ಲಾ ಫೆಸ್ಪೊ ಬಸೆ ಜೋಜಿಲೇರ್ ಗೆಲ ಮಿಸ್ ಕೊರೋನಿಕ ತಂಫೋ ಗ್ರಫೋ ಬಸ್ ಯಂಗ್ ಟ್ರಾಫಿಕ್ ಇನ್ ನಿಜಾಂಪುರ್ ಗೆಲರ್ ಚೊಚೌನ್ ಇಂಟರ್ ಡಿಸ್ಟ್ರಿಕ್ಟ್ ರೋಕ್ಸ್ ನ ಥುದುನ್ ಪಬ್ಲಿಕ್ ಸೇಫ್ಟಿ ಎಮರ್ಜೆನ್ಸಿ ಮಂಗುನ್ ಸೆರ್ಹಿಯಂಗ್ಸ್ ಪಾನಿ ರೋಕ್ಸ್ ನ ಗೆಲ ಬಸೆ ಚಾಲೆಂಜ್ ಉನ್ಲ ಲಂಫಿಂಗ್ಸ್ ಬಚಾವ್ ಇಸ್ಕೊರ್ಲಾರ್ ಬರ್ಪತ್ ಬಸೀನ್. ಮೆಗಾ ಮಲ್ಟಿ ಸ್ಪೆಷಲಿಸ್ಟ್ ಮೆಡಿಕಲ್ ದೋನ ಡೆಂಟಲ್ ಕೆಎಂ ಚಿಕ್ ರಿಗಿಯಲ್ ನಂಗೆಂಬೋ ಥಾಗ್ರೆನ್ ಸಿಮಲ್ ಸಾವ್ ನ್ಯಾನು ರ್ದೇಲುಕ್ ಸೆ ಖದ್ಮಾತ್ ಉನ್ ಥೊಂಚು ಪಿತ್ತೊನ್ನರ್ ಮಗ್ಮಿ ನಿಚ್ಚೋಸ್ ನ ದರ್ ಸಿಕ್ಸ್ ಗಾಮ್ ಯುಲಿಯಾನುಕ್ ಮಲ್ಲ ಕ್ಯೊಂಸಿನ್. ದಿವಾಕ್ಸ್ಲ ಡಾಕ್ಟರ್ ಚುಜ್ಬಿ ಸೊಪಾ ದ್ಯಾನುಕ್ ಮೆಡಿಸನ್ ಸ್ಪೆಷಲಿಸ್ಟ್ ಸರ್ಜರಿ ಸ್ಪೆಷಲಿಸ್ಟ್ ಪೆಡಿಯಾಟ್ರಿಕ್ಸ್ ಡರ್ಮೆಟೊಲಾಜಿ ಗೈನೋಕೊಲಾಜಿ ದೊನ ಡೆಂಟಲ್ ಕೇರಿ ಖಸ್ ಪಾನ್ ಇಸ್ ಖಾಗ್ಲನ್ ಇನ್ ಯಂಗ್ ದಿ ಕೆಮ್ ಚನ ನಿಪ್ಗ್ಯಾ ಥಲೆನತ್ ಪಾನ್ ಲಾಲ್ ತಲುಕ್ಸ್ ನಸ್ ಮಂಥಂಗ್ ಬಸೀನ್. ದಿ ಗೊಂಬಾಸ್ ಥಾಕ್ನಿ ಸಿ ಗಾಮ್ ಯೂಲಿಯನ್ ರುದೇಲುಕ್ ಸಿ ಫಿಯೋಕ್ಸ್ ಮಂಗ್ ಮೇ ಖೆದ್ ಮಾತುನ್ ಗೋಸ್ ಗೋಸ್ ಹಕ್ ಪಲ್ಲೆಪ್ ಚುಪ್ಪಿತೊನ್ ನಮ್ಮ ಲಕ್ಯೋಂ ಸೆ ದರ್ ಸಿಕ್ಸ್ ನ ಖರ್ ಖೋರಿ ಗಾಮ್ ಯೂಲಿ ಮಿ ಮಂಗ್ ಸುನಿಸ್ ದಿ ಕೆಮ್ ಪಿಕನ ಫನ್ ಕೇಲೆನ್ ಮಸೋಂ. ದಿ ಗಾಮ್ ಯೂಲಿ ಮಿ ಮಂಗ್ ಸುನಿಸ್ ದಿ ವಾಸ್ಲಾ ಭಾರತೀರ್ ಮಗ್ ಮಿ ಅದ್ಯು ಚೋಕ್ಸ್ ರೋಕ್ ಸುನ್ ನ ಲಕ್ ಥುದುನ್ ಥುಂಚುಕ್ ಚೇಕಸ್ ತೊದ್ರಾ ಬಸೀನ್ ಯಂಗ್ ಯೋಂ ಮಿ ವಾಕ್ ಸುನಿ ಅನುಗಾಂ ದಿ ಖೆದ್ ಮಾತುನ್ ನ ಕೇಮುನ್ ಸ್ಟ್ರುಲ್ ಬೀರ್ ದ್ಯಂಗ್ಮ ಬಸೀನ್. ಸದರ್ ಜಮುರಿಯ ದ್ರೌಪದಿ ಮುರ್ಮು ಸಿಕ್ಕಿಮ್ ಮೀರ್ ಗೆಲ್ಖಾ ಜಗ್ಮ ಸುಮಿಸ್ ಖೋರಿಕಾ ಗೆಂಗ್ಟೋಗಾ ಲೆಪ್ಸಿನ್. ಹವಾಯಿ ಅಡ್ಡೆಕ ಸಿಕ್ಕಿಮಿ ಗವರ್ನರ್ ಓಂ ಪ್ರಕಾಶ್ ಮಾಥುರ್ ವಜೀರ ಅಲಾ ಪ್ರೇಮ್ ಸಿಂಗ್ ತಮಾಂಗ್ನ ಎಕ್ ಖಕ್ಚನ ಮಿಮಾಂಗ್ ಸುನಿಸ್ ಖೋಂ ಫೆಪ್ಸುಸ್ ಬಾಸೋಮಿನ್. ಸದರ್ ಜಮುರಿಯ ಸ್ಕೂರಿ ಜಿಕ್ಸ್ ಖೋರ್ ಚನಾ ಖವಾತೀನ್ ಉನಿಫಿಯಾ ಫೆಸ್ಪಾ ಬಸ್ ಪಿಂಗ್ ಬಸುನಿ ಗೊಜುಕ್ ಬಚೇನ್ ಗಾವಿ ತೊನ್ಪುರ್ ಗೆಲ್ಖಾ ಗೇನ್ ನಂಗ್ ಜೋಂ ಸ್ಟ್ರೋಂಗ್ ಲುಕ್ಸ್ ನ ಕಬಿಲ್ ರಸಾಯಿ ಟ್ರಾನ್ಸ್ಪೋರ್ಟ್ ಟಿ ಖೆದ್ ಮಾತುನ್ ರಿಯಲಾನ ಓಷನ್ ಚೊಚಾವಿನ್. ಖೊಂಗಿ ಸಿಕ್ಕಿ ಮಿ ಮಾಲಾ ಮಾಲ್ ಮಾಹೋಲಿಯಾತಿ ದೊನ ಫೂಲ್ ಉನಿ ಸೆರ್ಹಿಯಾಂಗ್ ಸಿಫಿಯಾ ರಿಚ್ ಪಾರಾಗ್ಯಾಂಗ್ನುಕ್ ಆರ್ಕಿಡೇರಿಯಂ ಪ್ಯಾಂಗ್ನುಗಾಂಗ್ ಸೋಂಸ್ ಇನ್ ದೇಕನ ಖೊಂಗಿ ತಿಬ್ಬತಿ ಶೇಸಿ ನಾಮ್ಗ್ಯಲ್ ಇನ್ಸ್ಟಿಟ್ಯೂಟ್ ಯಾಂಗ್ನುಕ್ ಜಿಕ್ಸ್ ಕೊರ್ಬಾಸೋಂ ದಿಯದಾರಾವ್ ರಿಂಚನ್ ಮಹ್ತುತಾತ್ ದೊನ ಬೋಧ್ ಸಕಾಫತಿ ಫನ್ ಪಾರುನಿ ಸ್ತ್ರೋಂಗ್ಲುಕ್ ಸಿಫಿಯಾ ಮಿಂಗ್ಮಿಂಗ್ಯೋತಿ ಇನ್. ನಮ್ಜಾವ್ ಜಿರ್ಲಾ ಕರ್ಗಿಲ ದಿರಿಂಗ್ ಡೋತಿ ಕಿಮೋಥಿಕ್ ಪೂಯಿ ಶುರ್ ಸಾಕ್ಷಿಗಾ ಶರಿಯ ಚಿಕ್ ಡಿಗ್ರಿ ಸೆಲ್ಸಿಯಸ್ ಯಂಗುನ್ಯ ಸನ್ ಲಾ ಜಿ ಆಶಾರಿಯ ಸಿಫರ್ ಡಿಗ್ರಿ ಸೆಲ್ಸಿಯಸ್ ತಖ್ನ ಸೋ ಯಾನ ಚೋಗ್ಲ ಜಿಲ್ಲಾ ಲ್ಯಾ ನಿಮಾ ಛಾತಿ ಕಿಮೋಥಿಕ್ ಪು ಚುಬ್ದಿನ ಆಶಾರಿಯ ಸಿಫರ್ ಡಿಗ್ರಿ ಸೆಲ್ಸಿಯಸ್ ಯಂಗುನ್ಯ ಸನ್ ಲಂಗಿ ಆಶಾರಿಯ ಗಾ ಡಿಗ್ರಿ ಸೆಲ್ಸಿಯಸ್ ಜಿಲ್ಲಾ ನುಬ್ರಿ ದಿಸ್ಕಿತ್ ಲಾ ನಿಮಾ ಡೋತಿ ಥಿಪು ಚುಬ್ಗ ಡಿಗ್ರಿ ಸೆಲ್ಸಿಯಸ್ ದೊನ ಗುನ್ಯ ಸನ್ ಲಾ ಗಾ ಆಶಾರಿಯ ಸುಮ್ ಡಿಗ್ರಿ ಸೆಲ್ಸಿಯಸ್ ಯಂಗ್ ಜಿಲ್ಲಾ ದ್ರಾಸ್ ಲಾ ಛಾತಿ ಕಿಮೋಥಿಕ್ ಪು ಚುದ್ರುಗ ಆಶಾರಿಯ ಗಾ ಡಿಗ್ರಿ ಸೆಲ್ಸಿಯಸ್ ದೊನ ಡೋ ತಿಂಗಿನ್ಸೆ ಥಿಕ್ಪು ಸಿಫರ್ ಆಶಾರ್ಯ ಋದುನ್ ಡಿಗ್ರಿ ಸೆಲ್ಸಿಯಸ್ ತಖ್ನಸೋಂ. ಜಿಲ್ಲಾ ಸಂಸ್ಕಾರ ಇಸ್ಪಾದುಮ ಚುದ್ರುಗ ಆಶಾರ್ಯ ಡಿಗ್ರಿ ಸೆಲ್ಸಿಯಸ್ ದೊನ ಗುಂದ್ಯ ಛನ್ ಲ ಸಿಫರ್ ಆಶಾರ್ಯ ಗ್ಯಾದ್ ಯಂಗ್ ದ್ಯಾನ ಚೋಗ್ಲ ಜಿಲ್ಲಾ ಶಮಿ ಖಲಾಚ್ಯ ನಿಶು ಆಶಾರ್ಯ ಗಾ ಡಿಗ್ರಿ ಸೆಲ್ಸಿಯಸ್ ಡೋ ತಿಕ್ಕಿಮೋ ಥಿಕ್ಪು ದೊನ ಗಿನ್ಸೆ ಥಿಕ್ಪು ಜಿ ಆಶಾರ್ಯ ಸುಮ್ ಡಿಗ್ರಿ ಸೆಲ್ಸಿಯಸ್ ತಖ್ನಸೋಂ. ದ್ಯಾನ ಎಂಬು ಖಬರ್ ಸಂಗ್ ಇಜನ್ ಚಸ್ದೆ ಬಾಜತ್ ಖುದಾಯ್ ಫಗ್ರಂಗ್.

0: FM ಚಂದ್ರ ರಂಡಿಕಾಜು ಆಕಾಶವಾಣಿ ಕರ್ಕಿಲಿನ್.
1: ಫಯುಲಿ ವಜೀರ್ ಅಜಮ್ ಜಿನಾಬ್ ನರೇಂದರ್ ಮೋದಿಸ್ ಭಾರತಿ ಮಿಮಾಂಗ್ ಸುನ್ನ ಎಂಬು ಗ್ರಕ್ಚಾ ಇನ್ ಖುರಿ ಸಿಂಗ್ ಸ್ಪೆರಾನ್ ಯೋಂಗ್ ಮಿ ಅದಿತಿ ಜಗಾ ನಿಮಿ ಬಜಾ ಚುಕ್ಷಿ ಕಾ ಪ್ರೋಗ್ರಾಮ್ ಮನ್ ಕಿ ಬಾತಿ ಸ್ತ್ರೋಲಿಕಾ ಆಕಾಶವಾಣಿ ಸ್ಟೇಷನ್ ಗಂಗ್ಮಾಸ್ ದಿ ಪ್ರೋಗ್ರಾಮ್ ಪೋಗ್ ಎಂಬು ನಶಿರ್ ಬಚಾಯಿನ್ ದೋಮೆನ್ ಮಾ ದೂರದರ್ಶನಿ ಯೂಟ್ಯೂಬ್ ಚಾನಲ್ ದೋನಾ ಪ್ರಸಾರ ಭಾರತಿ ಆಪ್ ನ್ಯೂಸ್ ಆನ್ ಏರ್ ಇಕಾ ದಿ ಪ್ರೋಗ್ರಾಮ್ ಪೋ ನಶಿರ್ ಬಚಾಯಿ ಇದು ಜಗ ಪಜತ್ ಯೋಂಗ್ ಮಿ ಅದಿತಿ ಜಗಾ ನಿಮಿ ಬಜಾ ಚುಕ್ಷಿ ಕಾ ಪ್ರೋಗ್ರಾಮ್ ಮನ್ ಕಿ ಬಾತ್.